0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕೆಜಿ ರಾಮಸ್ವಾಮಿಯವರ ದನಿಯಲಿ ಕೆಶಿರಾಜ ಅವರ ರಚನೆ ಎನ್ನ ಧನ ಎನ್ನ ಸದಿಸುದರೋ. Welcome to today's devotion music program. Dear listeners, in the beginning, let us listen to K.G. Ramaswamy, written by K.C. Raja, Enna Dhana, Enna Sathisutharu.

ಕಮಲನಯನ ವಾಸುದೇವ ಕರಿವರದ ಮಾಂಪಾಹಿ ಭದ್ರಾಚಲ ರಾಮದಾಸರ ರಚನೆ ಹಾಡಿದ್ದಾರೆ ಆರ್ಎನ್ ತ್ಯಾಗರಾಜನ್. ಆರ್ಎನ್ ತ್ಯಾಗರಾಜನ್ ಪ್ರೆಸೆಂಟಿಂಗ್ ಒನ್ ಮೋರ್ ಕಾಂಪೋಸಿಷನ್ ಆಫ್ ಭದ್ರಾಚಲ ರಾಮದಾಸ್ ಕಮಲನಯನ ವಾಸುದೇವ ಕರಿವರದ ಮಾಂಪಾಹಿ.

ಬಯಲ ಉದಕವ ಹಿಡಿದು ಮಜ್ಜನ ಕೆರವನಯ್ಯ ಅಂಬಿಗರ ಚೌಡಯ್ಯ ಅವರ ರಚನೆ ದನಿಯಾಗಿದ್ದಾರೆ ನಾಗವಲ್ಲಿ ನಾಗರಾಜ್ ಬಯಲ ಉದಕವ ಹಿಡಿದು ಮಜ್ಜನ ಕೆರವನಯ್ಯ ರಿಟನ್ ಬೈ ಅಂಬಿಕರ ಚೌಡಯ್ಯ ಸಂಗ್ ಬೈ ನಾಗವಲ್ಲಿ ನಾಗರಾಜ್

ಮನಸ್ಸು ಕರಗದೇನು ಶ್ರೀ ಮಾಧವ ಹರೇ. ವೆಂಕಟಾದ್ರಿಶ್ಯ ಅವರ ರಚನೆ, ಹಾಡಿದರೆ ಮಾಧವಗುಡಿ. ಮನಸ್ಸು ಕರಗದೇನೋ ಶ್ರೀ ಮಾಧವ ಹರೇ, ರಿಟನ್ ಬೈ ವೆಂಕಟಾದ್ರಿಶ್ಯ, ಸಂಗ್ ಬೈ ಮಾಧವಗುಡಿ.

ವೇಣುನಾದ ಪ್ರಿಯ ಗೋಪಾಲಕೃಷ್ಣ ರಚನೆ ವಾದಿರಾಜರು ಹಾಡಿದ್ದಾರೆ ಪಿಎಸ್ ನಾಗರಾಜ್. ವೇಣುನಾದ ಪ್ರಿಯ ಗೋಪಾಲಕೃಷ್ಣ ರಿಟನ್ ಬೈ ವಾದಿರಾಜ ಸಂಗ್ ಬೈ ಪಿಎಸ್ ನಾಗರಾಜ್.

ವೃಂದಗಾನದಲ್ಲಿ ಈಗ ಬಸವಣ್ಣನ ವಚನ, ಮೃದು ವಚನವೇ ಸಕಲ ಜಪಂಗಳಯ್ಯ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಬಸವಣ್ಣ. ಮೃದು ವಚನವೇ ಸಕಲ ಜಪಂಗಳಯ್ಯ.

ಜ್ಯೋತಿಯ ಮುಟ್ಟಿದ ಭಕ್ತಿ ಶ್ರೀಪಾದ ಹೆಗಡೆಯವರ ದನಿಯಲ್ಲಿದೆ ಸಕಲೇಶ ಮಾದರಸರ ರಚನೆ. ಶ್ರೀಪಾದ ಹೆಗಡೆ ನೌ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಸಕಲೇಶ ಮಾದರಸ ಜ್ಯೋತಿಯ ಮುಟ್ಟಿದ ಭಕ್ತಿ.

ಗುರುವಿನ ಕರುಣದಿಂದ ಅಕ್ಕ ಮಹಾದೇವಿ ವಿರಚಿತ ವಚನ ಹಾಡಿದ್ದಾರೆ ಪಂಡಿತ್ಯಂ ವೆಂಕಟೇಶ್ ಕುಮಾರ್. ಪಂಡಿತ್ಯಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಕ್ಕ ಮಹಾದೇವಿ ಗುರುವಿನ ಕರುಣದಿಂದ.

ಎಂಎಸ್ ಶೀಲಾ ಅವರ ದನಿಯಲ್ಲಿ ಪುರಂದರದಾಸರ ರಚನೆ ವೆಂಕಟೇಶ ದಯಮಾಡೋ ವೇದವೇದ್ಯನೆ. ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ವೆಂಕಟೇಶ ದಯಮಾಡೋ ವೇದವೇದ್ಯನೆ, ರಿಟನ್ ಬೈ ಪುರಂದರದಾಸ.

ಎಸ್ ಶಂಕರವರ ಸ್ವರದಲ್ಲಿ ವ್ಯಾಸರಾಯರ ರಚನೆ ಕಾಣದೆ ನಿಲ್ಲಲಾರೆ ಕಮನೀಯ ಮೂರುತಿಯ. ಎಸ್ ಶಂಕರ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವ್ಯಾಸರಾಯ ಕಾಣದೆ ನಿಲ್ಲಲಾರೆ ಕಮನೀಯ ಮೂರುತಿಯ.

0: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various compositions rendered by various artists. This program was a contribution of All India Radio Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 FM.
2: ಪ್ರಿಯ ಕೇಳುಗರೆ, ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ನಡೆಸಿಕೊಡುತ್ತಾರೆ ಶ್ರೀವಿದ್ಯಾ ರಾಮನಾಥ್, ಭಾಗವಹಿಸಲಿದ್ದಾರೆ ದೀಪಶ್ರೀ.
3: ನಮಸ್ತೆ ಮೇಡಮ್.
4: ನಮಸ್ತೆ. ಇವತ್ತು ಪಲ್ಲವಿಯಿಂದ ಪೂರ್ತಿ ವರ್ಣ ಹಾಡ್ತಾ ಬರೋಣ.

0: ಈಗ ಎರಡನೇ ಕಾಲ ನೋಡೋಣ. ಇದರಲ್ಲಿ ಎರಡು ವಿಧಾನಗಳಿದೆ. ನಾವು ಮೊದಲು ತಗೊಂಡಿದ್ದ ಕಾಲ ಪ್ರಮಾಣದಲ್ಲೇ ಎರಡು ಕಳೆನಲ್ಲೇ ಹಾಡ್ತಾ ಬರಬಹುದು.
1: ಸರಿ,
0: ಆಗ ನಿಮ್ಗೆ ಪಲ್ಲವಿಯ ಎರಡು ಆವರ್ತನ, ಅನುಪಲ್ಲವಿಯ ಎರಡು ಆವರ್ತನ, ಮುಕ್ತಾಯ ಸ್ವರದ್ದು ಎರಡು ಆವರ್ತನ, ಆತರ ತಾಳದ್ದು ಒಂದು ಆವರ್ತನಕ್ಕೆ ನಿಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರುವ ಎರಡು ಆವರ್ತನಗಳು ಬಂದ್ಬಿಡುತ್ತೆ. ಅದರಲ್ಲೇ ಡಬಲ್ ಸ್ಪೀಡ್ ಆಗ್ಬಿಡುತ್ತಲ್ವಾ. ಇನ್ನೊಂದು ವಿಧಾನ ಏನಂದ್ರೆ, ಪ್ರಾಕ್ಟಿಸ್ ಮಾಡಿದಾಗ ಒಂದ್ರ ಕಳೆನಲ್ಲೇ ಪ್ರಾಕ್ಟಿಸ್ ಮಾಡಿದ್ರೆ ನಿಮ್ಗೆ ತಾಳದ್ದು ಏನ್ ಚೇಂಜ್ ಬರಲ್ಲ. ನಾವು ತಾಳವನ್ನು ತಾಳವಾಗಿ ಹಾಕ್ತಾ ಇದೀವಿ. ಆ ತರಹ ಇವಾಗ ಹೇಳ್ಕೊಡ್ತೀನಿ.

ಮ ಪ ಮ ಗ ಮರಿ ನಿ ಸರಿ ರೇ ಗ ಮ ದ ನಿ ಪ ದ ಮ ಪ ಮ ಗ ಮರಿ ನಿ ಸರಿ ಸರಿ ಗ ಮ ದ ಪ ಮ ಪ ಗ ಮರಿ ಸನಿ ಸರಿ ಗ ಮ ದ ಪ ಮ ಪ ಗ ಮರಿ ಸನಿ ಪನಿ ಸರಿ ಗ ಮ ಪ ಮ ಸರಿ ಗ ಮ ಪ ಮ

ಈ ತರಹ ಪೂರ್ತಿ ವರ್ಣನು ಆಕಾರದಲ್ಲಿ ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು. ಒಂದೇ ಕಾಲವನ್ನು ಆಕಾರದಲ್ಲಿ ಹಾಡಬೇಕು. ಆ

0: ಎರಡು ಕಾಲದಲ್ಲೂ ಅಕಾರ ಸ್ವರ ಸಾಹಿತ್ಯ ಎಲ್ಲ ಅಭ್ಯಾಸ ಮಾಡಿ ಇಟ್ಕೋಬೇಕು. ಅವಾಗ ಒಳ್ಳೆ ರೀತಿಯಲ್ಲಿ ವರ್ಣ ಬರುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿ ಹಾಡಿ.
1: ಧನ್ಯವಾದಗಳು. ನಮಸ್ತೆ.
0: ನಮಸ್ತೆ.
2: ಇದುವರೆಗೂ ಅಮೃತ

0: ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ವಿದ್ಯಾರಾಮನಾಥ್, ಭಾಗವಹಿಸಿದವರು ದೀಪಶ್ರೀ.
1: ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿ.
2: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಕೌಶಿಕ್ ರಂಜಿನಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ, ಧೃತ್ ತೀಂತಾಲ್ ಬರ್ಖಾ ಋತು.
3: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜುರ್ಕರ್. ರಾಗ್ ಕೌಶಿಕ್ ರಂಜಿನಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ, ಧೃತ್ ತೀಂತಾಲ್ ಬರ್ಖಾ ಋತು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮಂಬುಲಾಲ್ ಸಂಗಾವ್ಕರ್, ಹಾರ್ಮೋನಿಯಂ ರಾಮ್ಬಾವೋ ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ, ರಾಗ್ ಹಿಜಾಜ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜೋರ್ಕರ್. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಮಮ್ಮುಲಾಲ್ ಸಂಗಾಂವ್ಕರ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಭಾವು ಬಿಜಾಪುರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್. ರಾಗ್ ಹಿಜಾಜ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಅಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸದಾಶಿವ್ ಪವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸದಾಶಿವ್ ಪವಾರ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸಂಗೀತ ಪ್ರಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಅಶ್ವಿನ್ ಆನಂದ್ ಅವರ ವೀಣಾ ವಾದನ ಮೃದಂಗ ಸಹಕಾರ ಎಂ ಗುರುರಾಜ್ ಅವರಿಂದ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮುತ್ತು

ದೀಕ್ಷಿತರ ರಚನೆ ಪರಚುರಾಗ ಆದಿತಾಳದಲ್ಲಿದೆ ಚಿಂತೆಯೇ ಮಹಾಲಿಂಗ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರೆಸೈಟಲ್ ಬೈ ಅಶ್ವಿನ್ ಆನಂದ್. ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಚಿಂತೆಯೇ ಮಹಾಲಿಂಗ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಪರಜುರಾಗ ಆದಿತಾಳ.

ಅಶ್ವಿನ್ ಆನಂದ್ ಅವರ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂ ಗುರುರಾಜ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮಾಟಿ ಮಾಟಿಕಿ ಮೋಹನರಾಗ ಮಿಶ್ರ ಛಾಪುತಾಳದಲ್ಲಿದೆ ತ್ಯಾಗರಾಜರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ಅಶ್ವಿನ್ ಆನಂದ್ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಮಾಟಿ ಮಾಟಿಕಿ ಸೆಟ್ ಟು ಮೋಹನರಾಗ ಮಿಶ್ರ ಛಾಪುತಾಳ.

ಇದುವರೆಗೂ ಅಶ್ವಿನ್ ಆನಂದ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಡ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಅಶ್ವಿನ್ ಆನಂದ್. ಹಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರದಾಳ್ ಅವರ ಗಾಯನ ಕೇಳುವಿರಿ ರಾಗ್ ಪುರಿಯಾ ಕಲ್ಯಾಣ್ ಖಯಾಲ್ ವಿಲಂಬಿತ್ ಏಕ್ ತಾಲ್ ಆಜ್ ಸೋಬನಾ ಧೃತ್ ತೀನ್ ತಾಲ್ ಬಹುತ್ ದಿನ ಬೀತೆ
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತ್ ಜಿ ತೇರದಾಳ್ ರಾಗ್ पूरिया कल्याण ख्याल विलंबित एकताल आज सोबन धृत तीन तल बहुत दिन बीत

0: हिंदुस्तानी शास्त्रीय संगीत कार्यक्रम अनंत जी तेरदाळ अवर गायन केळुत्तिरुविरि पक्कवाद्यदल्लि तबला सहकारदल्लि हनुमंतप्प कोडगानूर हार्मोनियम डि कुमार दास ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನೀಗ ರಾಗ ಆ ಭೋಗಿ ಖಯಾಲ್ ವಿಲಂಬಿತ ಜಪ್ತಾಲ್ ಚರಣಧರ ಆಯೋ ಧೃತ್ ಏಕ್ತಾಲ್ ಲಾಜ್ ರಖೋ
1: ಯು ಆರ್ ಲಿಸ್ನಿಂಗ್ ಟು ಉಕಲ್ ರಿಸೈಟಲ್ ಬೈ ಶ್ರೀ ಅನಂತ ಜಿ ತೇರದಾಳ್ ಹಿ ಇಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಹನುಮಂತಪ್ಪ ಕೊಡಗನೂರ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ ದಾಸ್ ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಆ ಭೋಗಿ ಖಯಾಲ್ ವಿಲಂಬಿತ ಜಪ್ತಾಲ್ ಚರಣಧರ ಆಯೋ ಧೃತ ಏಕತಾಲ್ ಲಾಜ ರಖೋ

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರ್ದಾಳ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಹನುಮಂತಪ್ಪ ಕೋಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತ್ ಜಿ ತೇರ್ದಾಳ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಬೈ ಶ್ರೀ ಟಿ ಕುಮಾರ್ ದಾಸ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಉಷಾ ರಾಮಮೂರ್ತಿ ಅವರಿಂದ ಗೋಟು ವಾದ್ಯವಾದನ ಮೃದಂಗ ಸಹಕಾರ ಎಚ್ಎಸ್ ಕೃಷ್ಣಮೂರ್ತಿ ಘಟ ಆರ್ ರಮೇಶ್ ಮೊದಲಿಗೆ ತ್ಯಾಗರಾಜರ ರಚನೆ ದೇವಾಮೃತ ವರ್ಷಿಣಿ ರಾಗ ಆದಿತಾಳದಲ್ಲಿದೆ ಯವರ ನೀ ವೇಡನು Welcome to today's Carnatic Classical Music Program. Dear listeners, in today's program we bring you Gotu Vadya recital by Usha Ramamurthy. She is accompanied on the mridangam by H.S. Krishnamurthy, on the ghatam R. Ramesh. To begin with, Yavara Nee Vedano, written by Tyagaraja, set to Devamrita Varshini Raga Adithala.

ವರಲಕ್ಷ್ಮೀ ನಮೋಸ್ತುತೆ ಗೌರಿ ಮನೋಹರಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ಮೈಸೂರು ವಾಸುದೇವಾಚಾರ್ಯರ ರಚನೆ. ನೌ ಅ ಕಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ ಟು ಗೌರಿ ಮನೋಹರಿ ರಾಗ ರೂಪಕ ತಾಳ ವರಲಕ್ಷ್ಮೀ ನಮೋಸ್ತುತೆ.

ಉಷಾ ರಾಮೂರ್ತಿ ಅವರಿಂದ ಗೋಟುವಾದ್ಯ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಚ್ಎಸ್ ಕೃಷ್ಣಮೂರ್ತಿ, ಘಟ ಆರ್ ರಮೇಶ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಸಿಂಧು ಕನ್ನಡ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ನನ್ನ ಕನ್ನ ತಲ್ಲೆ. ಜಿಲಿಸಸ್, ಯು ಆರ್ ಲಿಸ್ನಿಂಗ್ ಟು ಗೋಟುವಾದ್ಯ ರಿಸೈಟಲ್ ಬೈ ಉಷಾ ರಾಮೂರ್ತಿ. She is accompanied on the mridangam by H.S. Krishnamurthy, on the ghatam R. Ramesh. Now continuing the program, let us listen to a composition of Tyagaraja set to Sindhu Kannada Raga Adithala Nannu Kanna Thalli.

ಉಷಾ ರಾಮೂರ್ತಿಯವರು ತಮ್ಮ ಗೋಟು ವಾದ್ಯ ವಾದನವನ್ನು ತಿರುವಟ್ಟಿಯೂರ್ ತ್ಯಾಗಯ್ಯಾರ್ ಅವರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಷದ್ವಿಧ ಮಾರ್ಗಿನಿ ರಾಗ ಆದಿತಾಳದಲ್ಲಿದೆ. ಸಮಯಮಿಪ್ಪುದೋ. ಉಷಾ ರಾಮೂರ್ತಿ ಕನ್ಕ್ಲೂಡ್ ಹರ್ ಗೋಟು ವಾದ್ಯ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ತಿರುವಟ್ಟಿಯೂರ್ ತ್ಯಾಗಯ್ಯಾರ್ ಸೆಟ್ ಟು ಷದ್ವಿಧ ಮಾರ್ಗಿನಿ ರಾಗ ಆದಿತಾಳ ಸಮಯಮಿಪ್ಪುದೋ.

ಇದುವರೆಗೂ ಉಷಾ ರಾಮೂರ್ತಿಯವರ ಗೋಟು ವಾದ್ಯವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಎಚ್ಎಸ್ ಕೃಷ್ಣಮೂರ್ತಿ, ಘಟ ಆರ್ ರಮೇಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಗೋಟು ವಾದ್ಯ ರಿಸೈಟಲ್ ಬೈ ಉಷಾ ರಾಮೂರ್ತಿ. ಶಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಚ್ಎಸ್ ಕೃಷ್ಣಮೂರ್ತಿ, ಆನ್ ದ ಘಟಂ ಆರ್ ರಮೇಶ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.